ಶ್ರೀನಿವಾಸ ಅಷ್ಟಪದಿ ಸಂತ ಸಂಗ ಅಂತರ ಪ್ರಭಿಠ ನಾಂ ಪ್ರಭು ಕಾಲಾಗಾಮಿಠ ಸಕಲ ಸಮೀಗ್ರಿ ಏಕ ಸುಗ ಅಟ ಮಾಹೆ ಅನುಕರಂಗ ನಾನಾ ದೃಷ್ಟಾ ಹೇ ನೌ ನಿಧ ಅಮೃತ ಪ್ರಭು ಕಾ ನಾಮ ದೇಹಿ ಮಹಿಸ್ಕಾ ವಿಸರಾಮ ಸೊನ್ನ ಸಮಾಧ ಅನಹತ ದಹನಾದ ಗಹನ್ನ ಜಾಯಿ ಆಚರ್ಚ ವಿಸಮಾದ ತೇನ ದೇಖ್ಯಾ ಸ್ಯಾಪ ದೇಖಾಯ ನಾಂತ ಜನ ಸೋಚೀ ಪಾಹೇ ಸ್ವಂತರ ಸೋ ಬಹಾರ ಅನಂತ ಘಾಟ ಘಾಟ ವ್ಯಾಪರಹಯ ಭಗವಂತ ತರ್ಣಮಾಯ ಆಕಾಶ ಮಯಾಲ ಸರ್ವಲೋಕ ಪೂರ್ಣ ಪ್ರತಪಾಲ ಬಂತಿನ ಪರ್ವತ ಪಾರ ಬ್ರಹ್ಮ ಜಯ ಸಿಯಾ ಗ್ಯಾತ ಸಾಕರ್ಮ ಪೌಣ ಪಾಣಿ ಬ ಸಂತರ ಮಾಹೇ ಚಾರ ಗುಣ ದಸೇ ಸಮಾಹೆ ತಸೇ ಭಿನ್ನೈ ಕೋಠಾಂ ಗರ್ಪ್ರಸಾದ ನಾನು ಸುಭಾವ ವೇದ ಪುರಾಣ ಸೀಮೃತ ಮೈ ದೇಹ ಸಸಿಯರ ಸೂರ ನಾಖ್ಯತ್ರ ಮೈ ಏಕ ಬಾಣಿ ಪ್ರಭು ಕಿ ಸಬ್ಗೋ ಬೋಲಾ ಆಪ ಅಡೋಲಾ ಕಬ ಹೂ ಡೋಲಾ ಸರ್ವಕಲಾಕರ ಖೇಲಾಯ ಖೇಲ ಮೋಲಾ ಪಾಯ್ಯಾ ಗುಣೇ ಅಮೋಲ ಸರ್ವಜ್ಯೋತ ಮೈ ಜಾಕಿ ಜ್ಯೋತ ಆರ್ಯೋ ಸ್ವಾಮಿಯೋದ್ಬೋಧ ಗುರುಪ್ರಸಾದ ಪ್ರಮುಖ ನಾಸ ನಾನಕ ತನ್ಮಯ ವಿಶ್ವಾಸ ಸಂದನಾ ಕಾ ಪೇಖನ ಸ ಬ್ರಾಹ್ಮ ಸಂದನಾ ಕಾ ಹೃದಯ ಸಬ್ ಧರ್ಮ ಸಂದನಾ ಸುನೆ ಸುಭಚನ ಸರ್ವ್ಯಾಪಿ ರಾಮ ಸಂಗ ರಚನ ಜಿಂಜಾ ತಾತ ಸಕೀಯ ರಹತ ಸದ ಭಜನ ಸಾಧು ಸಬ ಗಹದ ಜೋ ಜೋ ಏ ಸೋಯ ಸುಖ ಮಾನೆ ಕರ್ಣ ಗ್ರಾಮ ಹಾರ ಪ್ರಭಜನ ಅಂತರ ಬಸೇ ಬಾರ ಬಿ ಓಹಿ ನಾನಕ ದರ್ಶನ ದೇಖ ಸ ಮೋಹಿ ಆಪ ಸದ ಕೀಯಾ ಸಬ ಸಾಥ ತಿಸ ಪ್ರಭ ತೇ ಸಗಲಿ ಉತ್ಪಾತ